ರಾಮನ ಸಕಹಿ ನಾಮ ಗುಣಗಾಯಿ ನಾಮ ಲೇತ ಭವ ಸಿಂಧು ಸುಖಾಹಿ ಕರಹು ವಿಚಾರ ಸುಜನ ಮನ ಮಾಹಿ ಗೋಸ್ವಾಮಿ ತುಳಸಿದಾಸ ಜೀ ಭನ್ನುಹುನ್ಛ ರಾಮ ನಾಮಕ ಪ್ರತಾಪ ಸ್ವಯಂ ಭಗವಾನ್ ರಾಮ ಪನಿ ಬತಾವನ ಸಕ್ತೆನನ್ ನಾಮ ಮಹಿಮಾ ಅಪರಂಪಾರ ಛ ನಾಮಕೈ ಪ್ರತಾಪಲೆ ಕೋಟಿ ಕೋಟಿ ಪಾಪಾತ್ಮ ಇತಿಹಾಸ ಮಹಾತ್ಮ ಬನ್ನಿ ತಿಸಿಲೆ ಬುಧ ಜನಲೆ ಸಮಯಮೇ ನಾಮಕ ಶರಣ ಗ್ರಹಣ ಗರಿ ಹಾಲ್ನು ಪರ್ಛ ಪತಿತ್ ಪಾವನ್ ಶ್ರೀ ಸೀತಾರಾಮ ಕಾ ಯುಗಲ್ ಪಾತ್ ಪದ್ಮಕು ಸಭಕ್ತಿ ವಂದನಾ ಗರ್ದೇ ಕಾರ್ಯಕ್ರಮ ಅಧ್ಯಾತ್ಮ ಸಂದೇಶಕ್ಕೆ ಪ್ರತೀಕ್ಷಾ ಮರಹನುಹುನೆ ಸಂಪೂರ್ಣ ಶ್ರೋತಾಹರುಮಾ ಹಾರ್ದಿಕ್ ಸ್ವಾಗತ್ ಏವಂ ರಾಧೆ ರಾಧೆ. ಭಗವಾನ್ ರಾಮಲೆ ತ್ರೇತಾಯುಗ್ಮಾ ಅವತಾರ ಲಿಯರ ಆಂದಾ ಕೇವಲ ಏಕ್ ಇಸ್ತ್ರೀ ಜೊ ಶ್ರಾಪ ಕಾ ಕಾರಣ ಪತ್ಥರ್ ಬನೆರ ಪಡಿ ರಹೇಕಿ ಥಿನ್ ತಿನ್ಕೋ ಉದ್ಧಾರ ಗರೆ. ಅತ್ಯಂತ ಸುಂದರಿ ದೇಖೆರ ಕಾಮ ಆಸಕ್ತ ಇಂದ್ರಲೆ ಗೌತಮ ಋಷಿಕಿ ಪತ್ನಿಲಾಯಿ ಛಲ್ ಗರಿ ಆಫ್ನೋ ಕಾಮ ವಾಸನಾಲಾಯಿ ತೃಪ್ತ ಗರ್ಯು. ಜಸ್ಬಾಟ ಕ್ರೋಧಿತ ಮಹರ್ಷಿ ಗೌತಮಲೆ ಇಂದ್ರ ಏವಂ ಆಫ್ನಿ ಪತ್ನಿ ದುಬೈಲಾಯಿ ಶ್ರಾಪ ದಿಯೆ. ಆದರಣೀಯ ಶ್ರೋತಾರು, ಇಂದ್ರ ಭನ್ನೆ ಚಿನೆರ ಪನಿ ಋಷಿ ಪತ್ನಿಲೆ ಸು ಅಪರಾಧ ಗರಿಕಿ ಥಿನ್ ಎಸಿಲೆ ಋಷಿವರ್ಲೆ ಶ್ರಾಪ ದಿಯೇಕಾ ಥಿಯೆ. ತಾವತಾರ ಕಾಲ್ಮಾ ಭಗವಾನ್ ರಾಮ್ಲೆ ಏಕ್ ಇಸ್ತ್ರೀಕು ಉದ್ಧಾರ ಗರಿ ಪನಿ ಉನ್ಕು ನಾಮ್ಲೆ ಕೋಟಿ ಕೋಟಿ ಜನಕು ಕಲ್ಯಾಣ ಗರಿರೇಕು ಛ. ಆದರಣೀಯ ಶ್ರೋತಾರು, ಅವನುಸ್ ಉನೈಕು ನಾಮಕು ಅವಲಂಬಲಿದೆ ಯೋ ನಾಮ ಸಂಕೀರ್ತನ್ ಬಾಟ ಕಾರ್ಯಕ್ರಮ ಶುಭಾರಂಭ ಗರೋ.